Basi tamala kuva mpangwa zathu anye kuva mbuda kwana nzidzi yathu khumi na mapinde masere tinabva nyimbo apo tingamala tinazabwera na pindi yathu kulonga time ya njesa thu pa ntsiku ya lero.